0: kisangaqarparputnuka atorpaalu inussiarninguit yes kingullaq
1: yes amilarsimavo
0: amilarsimavo u kuisarsimavo talu am kilitararsimalluni amilar yaiyanapayo
1: yes
0: wa kingullaq pinissaat ap
1: peqarsimanginnami peqarnissaanu utaqqisa
0: jor pinissaat ila nipisorsortorpassuit pinissaat utaqqinerarput taalu amma appa kamit
1: ap
0: illuisort kami pinissaat
1: ah
0: pini nalunginat
1: no absol ja
0: appi
1: inlek ida
0: pinat sima po
1: tam ta sa unami
0: sola ma luna ta mo ta sa scoop ina ta put ina pine qorto na api ay ye
1: to rek
0: ta na sun ma lungwang mik ye ye kami ta do su so qarnissa utaqina ma ta ma pinissa ta kwa ida
1: to rek
0: ye ye
1: yani
0: yes
1: kikkut tusarnaalerpu
0: nuissat
1: a
0: atorsiu
1: sapingilagut
0: takanna